ಇಲ್ಲಿ ಕಾಣುವುದು. ಅದಕ್ಕೆ ಕೋಲೋ ಕಾಣಿಸ್ತಿಲ್ಲ. ಅದಕ್ಕೆ ಮುಂದೆ ನಾವು ಕಿವಾಲಿ ಕಿವಾಲಿ ಸಾಧುವಿನ ಸಾಧುವಿನ ಸುಮ ದೋಹ ಸಾಧು ಕೇರಾಮ